0: ಅಲ್ಲೇ ಭರೆ ಭರೆ
1: ಹರೆ ಹರೆ
0: ತುಕಾ ಹೇ ಡರೆ ಡರೆ
1: ಹರೆ ಹರೆ
0: ಆ ಜೋ ತಾಲೆ ತುಜ
1: ರಾಧೇಶ್ಯಾಮ್.